ಜನಮಾನ ಮತ್ತೆ ಕಾರ್ಯದ ಅಧಿಕಾರ ತೆರೆಯುವುದಕ್ಕೆ ಸಿದ್ಧ ಅಂದರೆ ಸ್ವಾಮಿ ಚಂದ್ರಮ್ಮ ಅದಕ್ಕೆ